0: ದುಲಡ ಹಾಕೊಂಡು ಮಿಸಿಗು ಸುಮಾಯನ ಇರ್ಬಗೆ ಆಗುತ್ತಾನೆ. ತಿಸಿಂಗೆ ಆದಿವಾಸಿ ಹೋ ಅಖಡ ಕುರುಡುರು ನಿಂತಾರಗೆಲಿಂಗ್ ಬಗಡು ಇತಾನೆ. ತಿಸಿಂಗೆ ಪ್ರಸ್ತುತಿ ಒಲಿ ಮೆಂಚ್ ತಿಕ್ಕಿನ ತೈಕಿನ ಸೆನೋ ಸೆನೋತೆ ಉಂಡ ಮಿಸೆ ಅಲಿಂಗ್ ಸುನಾಯನ ಬೈ ಪಾಯ್ ಉಂಡ ಸೋನಿ ಕುಮಾರಿ ತಿಕ್ಕಿನ ಪಾಯತೆ ಇಕಿರ್ ಜೀವಂತೆ ಇಬಿಲ್ ಸಿಬಿಲ್ ಜುಹಾರ್
1: ಜುಹಾರ್.